0: ಮಜಿಗಿನೇನ ಪಾಯಿ
1: ಅನಕ ಪಗತ ಬಂದನಿತ ಕರೇ
0: ಚರಣ ಕಮಲ ಹಿರ್ದ ಸಿಮರ
1: ಸತ್ಗುರೇ ಹರಿ ಸತ್ಗುರೇ ಅಪಣೆ
0: ನಾನಕ ನಿಸ್ಪ್ರಸಾದ ಐಸಾ ಪ್ರಭ ಜಪನೆ